0: ಫ್ಯಾನ್ಸಿ ನಲಹಂಗ ಚಿಂಗೇರ್ ಇದ ಸಟ್ಕಂಡ್ರೋದ ಲಾಪು ಹೂನ್ ರಾಂಗ್ ಟಿಕ್ಲಿಪೂರ್ ಸಕ್ ಮಾಯಬಂದಾರ್ ಅನ್ಮಿಡ್ ಅಲ್ತಲಾಗನ ಹಾವಾನ್ ಚು ಶ್ರೀ ವಿಜಯಪುರಂ ಎಂ ವಿ ಕಾಲಿಕಾಟ್ ಕಿರಾನ್ ಗ್ರಂಡ ಚು ಲೀಡರ್ ನಮಾನ್ ಇಪ್ತ ನೆರ್ಸಿ ನಲಹಂಗ ಚಿಂಗೇರ್ ಇದ ಹೇರ್ಕಂಡ್ರೋದ ಲಾಪು ಹೂನ್ ನಲಕ್ನಿ ಹೆಡ್ ವಾಫ್ ಗ ಛಾವಾನ್ ಇಫಿ ಆಂಗು ಸಕಾಮ ಇತ ಮಚ್ಚಕಂಡ್ರೋ ತಹತ ನರಾ ಆಂಗ್ ಲೀಡರ್ ನಮಾನ್ ಚು ಶ್ರೀ ವಿಜಯಪುರಂ ಎಂ ವಿ ಸೆಂಡಿನೆಲ್ ಚು ಲೀಡರ್ ನಮಾನ್ ದ ಕಾನಿಕು ಬಾರ್ ನ ಇಪ್ ತದ ಫುಲ್ ಸಿ ನಲಹಂಗ ಚಿಂಗೇರ್ ಇದ ಸರ್ಕಂಡ್ರೋ ದಲಾ ಪುಹು ನಲಕ್ಯ ಹೆಡ್ ವಾಫ್ ಗ ಛಾವಾನ್ ಇಪ್ತ ಸತ್ಸಿ ನಲಾಂಗ ಚಿಂಗೇತ್ ಇದ ಫ್ಯಾನ್ ಕಂಡ್ರೋ ದಲಾ ಹರಾಪ್ ನರಾಂಗ್ ಕಾಣಿಕು ಬಾರ್ ಸಕ್ ಲೀಡರ್ ನಮಾ ನನ್ಮಿನ ಅದಲಗನ ಹಾವಾನಚು ಶ್ರೀ ವಿಜಯಪುರಂ ಎಂ ವಿ ಕಾಲಿಕಾಟ್ ಕಿರಣ್ ಗ್ರೆಂಟ್ ಯಾಂಗಾನಚು ಲೀಡರ್ ನಮಾನ್ ದ ಕಾಣಿಕು ಬಾರ್ ಇಪ್ತ ನಿರ್ಣಾಯಕ ಹೋಕ್ ಅಲಾಂಗ ಚಿಂಗೇತ್ ಇದ ಸರ್ಕಂಡ್ರೋ ದಲಾ ಪುಹು ನಲಕ್ಯ ಹೆಡ್ ವಾಫ್ ಗ ಛಾವಾನ್ ಇಪ್ತ ನಿರ್ಣಾಯನೆಟ್ ಅಲಾಂಗ ಚಿಂಗೇತ್ ಇದ ಫ್ಯಾನ್ ಕಂಡ್ರೋ ದಲಾ ಹರಾಪ್ ನರಾಂಗ್ ಕಾಣಿಕು ಬಾರ್ ಸಕ್ ಲೀಡರ್ ನಮಾನ್ ನನ್ಮಿನ ಅದಲಗನ ಹಾವಾನಚು ಶ್ರೀ ವಿಜಯಪುರಂ ಹೇಗನ್ ಮಿನಾಂಗಾಂಗಂ ಚೂಂಗ್ ಎಂ ವಿ ಕಾಲಿಕಾಟ್ ನಚು ಲಿಡಿನ ನಮಾನ್ ಕಾನಿಕುಬಾರ್ ಚಾವರ ತರ ಸಕಚಾ ನನ್ ಗೌರಿ ಮಕಚ್ಚವ ದ ಅಫ್ರಬಿ ಕೆಂಬಲ್ ಬಿ ಇನ್ರಿ ದ ಇಪ್ತ ಫ್ಯಾನ್ಸಿ ನಲಾಂಗ ಚಿಂಗೇನ್ ಇದ ಸಟ್ಕಂಡ್ರೋ ತಲಾಪು ಹಿನ್ನಲಕ್ಯ ಹೆಡ್ ವಾಫ್ ಗ ಛಾವಾನ್ ಇಪ್ತ ಸತ್ ಸಿಯನ್ ಅಲಾಂಗ ಚಿಂಗೇನ್ ಇದ ಮಚು ತರ್ಕಂಡ್ರೋ ತ ಹತಮ್ ನರಾಂಗ್ ಕೆಂಬಲ್ ಬಿ ಸಕ್ ನನ್ ಗೌರಿ ಕಚಾಲ್ ದರ ಸಂಚಾವರ ಕಾನಿಕುಬಾರ್ ದ ಲಿಡಿನ ನಮಾನ್ ನನ್ಮಿನ ಅದಲಗನ ಹವಾನಚು ಶ್ರೀ ವಿಜಯಪುರಂ ಅನುನುನ್ನೆ ಮಿನ್ ಕಥಲೋನ್ ಹಿ ಇಂಗಲ ಹರಾಪ್ ಹೋಯ್ ಇದೆ ಹಂಗೆ ಇತರ ಸಿಂಧಂಗೆ ಇತರ ಹೇಗೆನ್ರೋ ಇಯಾಲಾಂಗೆ ಸಕಾಮ ತಂಗಮು
1: ಅಸಾಮಿ ಕಾಹ್ಲೋನ್ ಹಿ ತಂಗಿನ ಸಕಾಮ ಇನ್ಫೆ ಕವೆ ಯಂಗ್ ಹಿ ಕಿ ಕಾನ ಕಮ್ಯೋನ್ಯನ್ ಹಿ ಇಂಗ್ ಪಾನಮ್ ನ ತಂಗಮು ಇನ್ಫೆ ಕಾರೆನ್ ಗಮ್ ಹಾನಂಗೆನ್ ಲೋನ್ ವೆ ಯಂಗ್ ಹಿ ಕಿ ಕಾನ ನಮಟ್ ಲ ತನುಪ್ ತಾರ ಖರ ಇಂಗ್ ಪಾನಮ್ ಲಕ್ತೆನ್ ಚಿನ್ ಹೋಲ್ ತರ ನಾಮ ಲೋನ್ ರೆ ಅಜ್ಕೆ ತಸಿನ್ ಲಾಮ ಹಾನಂಗೆನ್ ಲೋನ್ ಇನ್ರೆ ಇನ್ ಚಾ ಇಪ್ ತಾರ ಖರ ಯಂಗ್ ಚುಕಿ ಕಾನ ಆಕುಂಗಿ ತ ಹೆಂಗ್ ಚುವಿ ಪಾನಮ್ ಯಹಿ ಮರವತ್ತ ತವೆ ಯಂಗ್ ರಕಿ ಖಾನ ಮಜ್ ಪೋಯನ್ ರುಂಗ್ ನುಮ್ ಉಫೆ ಎಲ್ ಲೋನ್ ಚ ತಹಿ ಯಹಿ ಕಹ್ಯನ್ ಥ ಚ ಅಚ ಆ ಇನ್ ವೆ ಯಂಗ್ ಹಿ ಕಿ ಕಾನ ತಹಮತ್ ಲ ನಇನ್ ಹಿ ಪೋ ಛ ನ ಅಚ ಆ ತರೆಟ್ ಯಲ್ಮತ್ ನ ಇಂಗಮ್ ಇನ್ರುಕ್ ಲಹಿ ತ ಪೋಯನ್ ಲುಮ್ರಾ ಇನ್ ರೇ ನ ಇನ್ ಹಿ ಮಿಹೋಯ್ ನ ಅತ್ ಮುಫೆ ಎವ ತನುಪ್ ಕುಯ್ ಲೋನ್ ರೆ ತ ಪಕು ಹಿ ಛ ಆ ಇಪ್ ತಹಾಂಗ್ ಲೋನ್ ತ ಕೂನ್ ರೆ ತ ಲಕ್ತೆನ್ ಚಿನ್ ಅಚೋಲ್ ತ ನಾನ್ಯ ಹ ಇನ್ ಕೆನ್ ಚ ಹೋಲ್ ದರಾನಾಮ ಲೋನ್ ಹಾನಂಗ ಲೋನ್ ರ ಇನ್ರೆ ಅಚ್ಛಾ ಇನ್ಕೆನ್ ಚ ಹ್ಯಾಪಿ ಮದರ್ಸ್ ಡೇ ಇಂಜಿಯ ರ ಖರ ಅಯ್ಯಂಗ್ ಚು ಮೈಯೆನ್
0: ರಹೋನ್ಯ ಕ್ರಿಸ್ಟಿನಾ ರೋಸಿಟಿ ಸಿಲ್ವಾನಸ್ ಅಂದ ಹೈ ಗಮ್ ತರ ಹೈಯನ್ ರ ಇಯಾಲಾಂಗ ಸಕಾಮ ತಂಗಮು ಹೋಯ್ ಇದೆ ಹಂಗಿ ತರ ತಂಗಿ ತರ ಹೈಯನ್ ಬೊಯ್ಟ್ರಿ ರಹೋನ್ಯ ಸರ್ಲಿನ್ ರೋಸಿಟಿ ಆ ಕೆ ರ
2: ಮಕ್ ಮಕ್ ಮಕ್ ಗಮ್ ಮಕ್ ನಾನಾ ಹಂಗಮ್ ನೋಮ ಅಸಾ ಕಿಂತಕ್ ತಂಗಮ್ ಮಕ್ ngati ngam tin rik ngen ngo ta heng tak tarik yen ha wa ngam mak ne ngo tarik ngajat ah ngam tarik ne kung panam ye ngam mak pari na ri hu ne ngam tarik ngach ah anga ip chuk ngam mak in ya pranam lo no mu mak an ana ngam no ma mun fo no pyana le hi ye hi ya la no ma mak an na sana chla no ta mu mu at kum chukuran in yen ra ngam mak ne in hi poyan kanih ngen in ye ngam mak na he ngang hu na di ya na len an ngam mak in plain hi na ro khare talak ten an ni mak na ana ngam no ma he ya na len hi in reng panam mak mak mak ana ngam no ma chu jin selin rosity taro watangi tara he yen poetry nga yen
0: ಹೋಯ್ ಹೇಗ್ ತೆ ಹಂಗಿ ತರ ತಂಗಿ ತರ ಹೇಗೆನ್ ರಹೋಯ ಗಮ್ಮ ಲೇಟ್ ರೈಟ್ ರೆವರೆನ್ ಬಿಷಪ್ ಜಾನ್ ರಿಚರ್ಡ್ಸನ್
3: ತಂಗ್ ಸ್ಯಾನ್ ತಕ್ ಎನ್ನಿ ಕೂರ್ನಗ ಯಂಗ್ ಟೆ ಮರೇನ್ ಲ ಕಿಕಾನ್ ಎನ್ನ ಸಚು ಕಿಕಾನ್ ನಪ್ ಕಾಯಂ ಚೆಕ್ ನ ಚೆಂಗ್ ತಕ ಕಿಕೋ ಎನ್ ನಕ್ ಯೋಮ್ ಟ ಪರಿಚು ಅಚಾಂಗ್ ಎನ್ ಲೋನ್ ತೈಚ ಅಟ್ ಎನ್ನಕ ಯಂಗ್ ಟೆ ಎನ್ನಕ ಯೋಮ್ ಟ ಐಚಾರ ಇಕ ಯೋಮ್ ಟ ಕೆಕೋ ಸತ್ ಮಕ್ ಅಕ್ ಹಾರೋ ಕೂತಿ ಸುಮ್ ಹರ ತಮ್ಮ ಪನ್ ಪಮ ಐಚೇನ್ ಅಚು ಹಾರೋ ಐ ವೈ ನೋಂಗ್ ಚಾಂಗ ತನುಪ್ ಯಾಮ ರೋ ಐ ಪಾನಮ್ ಐ ಲಕ್ ಸನ್ ಚೈ ಪೋ ಯ ನಕ ತನುಪ್ ಯಾಮ ರೋ ಆಯ್ ಐ ಪಾನಮ್ ಕಪ ಹೈ ಅಕ್ ಯೋಮ್ ಚ ಕೆಕಾನ ಓರೆ ಐಚ ಒನ್ನ ಐಚ ಕೆಕೋ ಸತ್ ಮಕ್ ಅಕ್ ಕೆಕೋ ಯೋಮ್ ತುವನ್ ಪರೆ ನಲಾಯ್ ಪಯೋ ಸೈ